ಕರುಣದೇವಾಯ ಗೋಬ್ರಾಹ್ಮಣೇತಾಯ ಜಗದೇತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸ್ಫುರ್ಯತಾಂ ದೇವದೇವಸ್ವ ನಾರಾಯಣ ಜಗದ್ಪದೆ ಸ್ತುರಿಯ ನಾಮದಾನೇನ ಕಥೆಯ ಶೇಷವಾ ಕಥಾ ಸರ್ವೇ ಸ್ಮೃತಾರ ಸಾವಧಾನ ಭವಂತು. ಶ್ರೀಮದ್ ಭಾಗವತ ಮಹಾಪುರಾಣಕ್ಕೂ ತೃತೀಯ ಸ್ಕಂದ ಪೈಲು ಅಧ್ಯಾಯ ಕಬೀಜ್ ಕಥಿ ಕಥಾ ಕೋಬರಣ ನಿಮಿಸ್ತಾರ್ ಗರೀಂಶ ಭನೆ ಶಂಕಿತಮಾನ್ ಮಹಾರಾಜ್ ಪರೀಕ್ಷಿತ್ ಹಜುರ್ಮಾ ಸುರೀಪ್ ಸ್ವಾಮಿರಿ ಬತಾವನು ಭಯೋ. ಓಂ ನಮ ಭಗವತೇ ವಾಸುದೇವಾಯ ಶ್ರೀಶುಕ ಉಭಾಚ ಪ್ರೇಷ್ಠೋ ಮೈತ್ರಿಯೋ ಭಗವಾನ್ ಕಲ ಕ್ಷೇತ್ರಾಭನ ಪ್ರವೇಶೇನ ತೆಕ್ತಾಶುಕ್ರೇ ಮಧ್ಯಮತ್. ಅವ ದುರ್ಯೋಧನಕೋ ದುರ್ವಾಚ್ಯಬಾಟ ಆಫ್ನೋ ಧನುರ್ಬಾಣ ಢೋಕಾಮಾ ರಾಖೇರ ತೀರ್ಥಯಾತ್ರಾ ಜಾನು ಭಯಗೋ. ಏಕ ಮಹಾರಾಜ ಬಿದುರ್ ಮಹಾರಾಜ ಹನಂತ್ಯು ತಿ ಬಿದುರು ನಾಮ ಗರಿಯೋ ರಾಜಾಲೆ ದುರ್ಯೋಧನಕೋ ದುರ್ವಾಚ್ಯಬಾಟ ಆಫ್ನೋ ಧನುರ್ಬಾಣ ಢೋಕಾಮಾ ರಾಖ್ನು ಪರಣೆ ಕಾರಣ ಕೇ ಪರ್ಯೋ ಭನೆ. ಪಂಚಪಾಂಡವಕೋರ ಕೌರವರೂ ಝಗಡಾಕ ಕಾರಣಲೆ ಹೇರ ಬಾಬು ತಿಮಿರ ಝಗಡಾ ನಗರ ಜೇಠಾಗಾ ಛೋರಾ ಪಾಂಡವ ಮೈಲಾಗಾ ಮನೆ ಜೇಠಾಗಾ ಛೋರಾ ಕೌರವ ಜೇಠ ಕಾನ್ ಮೈಲಾಗಾ ಛೋರಾ ಪಾಂಡವ ಮ ಕಾಂಛ ಮಲೈ ರಾಜ್ಯ ಚಾಹಿದೈನ ತರ ತಿಮಿರು ದುಇ ಭಾಯಿ ಕಾ ಛೋರಾಲೆ ರಾಜ್ಯ ಬಾಣೆರ ಲ್ಯೌ ಝಗಡಾ ನಗರ ಕೇ ಮಾತ್ರ ಭನ್ನುಭಯಕೋ ಥಿಯೋ ಹುಂಚ ಭನೆರ ಮಹಾರಾಜ ಯುಧಿಷ್ಠಿರಲೆ ಪ್ರಸ್ತಾವಲೈ ಸ್ವೀಕೃತಿ ಜನಾವನು ಭೋ. ತರ ದುರ್ಯೋಧನ ನಾಮ ಗ್ರೀಗೋ ರಾಜಾಲೆ ಸ್ವೀಕೃತಿ ಜನಾಯನ ದುರ್ಯೋಧನಲೆ ಕೇ ಬನೆ ಬಂದೇಖೆ ದುರ್ವಾಚ್ಯ ತಾಲೈ ಮ ಕೇ ಬನ್ನ ಚಾಹಂಚು ಬಂದೇಖಿನ ತ ಕಾಂಚಿಕ ಛೋರೋ ಹೋತಾ ಪನಿ ದಾಸಿ ಪಟ್ಟಿ ಗೋ ಛೋರು ಕಾಕಾ ನಾತಾ ಮಾತ್ರೆ ಪರ್ಣತಾ ಅಮ್ರ ಕುಲ್ಗೋ ಕುಟುಂಬ ಮಾರ ಹಾಮ್ರೋ ಖಾನ್ದಾನ್ ಗೋ ವ್ಯಕ್ತಿ ತೋನ ಎಸೈಲೆ ತೈಲೆ ಜಬ ಭಂದಾ ರಾಜ್ಯ ಗೋ ಬಂಡಾವುನ ಸಗದೇನ ದಾಸಿ ಕಾ ಪುತ್ರ ಬನೆರ ಎಸ್ ಕಿಸಿ ಮಾಟ ಮೀರೋ ಘರ ಮಾ ಬಸೆರ ನುನ್ ಪಾನಿ ಖಾನೆ ಮೀರು ಗುಣಗಾನ ಗಾವನು ಗೋ ಸಟ್ಟಾ ಮಾ ಶತ್ರು ಪಟ್ಟೆ ಮಿಲ್ದು ಎಸೈಲೆ ಆಜಗಾ ಮಿತಿ ಬಾಟ ತ ನಿಕ್ಲಿ ರಜಾ ಬನೆರ ಆಜ್ಞಾ ಗರಿದಿಯೋ ಲೊಟ್ಟೆಗೈ ಎಸ್ತಾ ಕಾ ಪಾಸ್ ಮಾ ಬಸೆರ ನುನ್ ಪಾನಿ ಖಾನು ಎಸ್ಕೋ ಎಸ್ಲೈ ರಾಜಾ ಬನೆರ ಮಾನ್ನು ಭಂದ ಗುರು ಜಂಗಲ ಈ ಜಾಂಚು ಮಣಿಗನ ರಾಜ ಯುಧಿಷ್ಠಿರ ನಾಮಗರಿಯೋ ಮಹಾರಾಜ ಕುಜಬ ವಚನಲೆ ಪ್ರವಾಹಿತ ಭೈರ ದುರ್ಯೋಧನ ಗದ್ರುಬಾಚೆ ಬಾಟ ಮೊಮುಟು ಮಾ ಕಲಿಜೋ ಮಾ ಛಿಯಾ ಛಿಯಾ ಘೋ ಪಾರಿ ನಿಕ್ಲಿ ಬಕ್ಷೇಕೋ ಬಿದುರು ಮಹಾರಾಜ ಅವಸನ್ನು ಪಂಚ ಪಾಂಡವ ಗೋ ವಿಜಯ ಭಯನ ತಪಸವನ್ನು ಫರ್ಕನು ಭಯನ ಮಹಾಭಾರತ ಮಾ ಪಂಚ ಪಾಂಡವ ಗೋ ವಿಜಯ ಭೋ ಕೌರವರು ಸಾರ ಮರಿ ಶಕೆ ಭಣ್ಣೆ ಥಾ ಪಾಯ ಪಶಿ ಬಿದುರು ನಾಮಗರಿಗೋ ರಾಜ ಋಷಿಕೇಶ್ ಮಾಯಿ ಪೌನಮಯ ಗೋ ಥಿಯೋ ಭಗವಾನ್ ಕೃಷ್ಣ ಗೋ ದರ್ಶನ ಗರ್ನಾಕಲಾಗಿ ಯಥಾಬಾಟ ಹೃದಯ ಹೃದಯ ಹೃದಯ ಕೃಷ್ಣ ಭಗವಾನ್ ಗೋ ಸ್ವಕೀಯ ಸಚಿವ ಉದ್ದವ್ ಜಿ ಹೃದಯ ಜಾನು ಭಯ ಗೋ ಬಾಬು ಉದ್ದವ ಕಿನರೋಕೋಣರ ಶ್ರದ್ಧಾಖರಿ ಬಿದುರು ನಾಮಗರಿಗೋ ರಾಜ ಕಾ ವಚನ ಸುನೇರ ಉದ್ದವ್ ಭನ್ನು ಮಹಾರಾಜ ಕಸರಿ ಬತಾಮ್ ಜಸ್ಕಾ ಪ್ರತಾಪಾಟ ಮೈರಿ ಆಜ ರೀತಿ ಕಾಲ ಸುಮನೆತ್ತಿ ಗೋ ಠೂಲು ಮಾನ್ ಮರ್ಯಾದಾರ ಪ್ರತಿಷ್ಠಾ ಪಾಯೆ ಆಜ ಮುನೆ ಪ್ರಭು ಜಗದ್ಗಾ ಶ್ರೀ ಹರಿ ಕೋ ಪರಮ ಧಾಮ ಕೋ ಸವಾರಿ ಭಯೋ ಜರಾ ಬೇದಲೆ ಬಾಣ ಹಾನೇರ ಮಾರೋ ಎಸೆ ಕಾರಣ ಹೃದಯ ಹೃದಯ ಜಾನ ಲಾಯಕ ಭನ್ನೆ ನಾಸಾ ಲೊ ಮೇರು ಮಹಾರಾಜ ಕೇಸು ನಗರ ಕೃಷ್ಣ ಭಗವಾನ್ ಕೋ ಸ್ವರ್ಗಾರುಣ ಬಾಟ ಮಸ್ತಾಬ್ದ ಭಯ ಮೇರು ಮನ ಅಶಾಂತಿ ಬೋ ಮ ಕಾಂ ಜಾಂ ಮಣಿಗ್ರಹ ಬಡಾ ಶ್ವಕಾಕುಲ ವ್ಯಾಕುಲ ಭೈರ ರಾಜಾ ಯುಧಿಷ್ಠಿರ ನಾಮ ಗರಿಯೋ ರಾಜಾಲೆ ಶೋಕ ಸಂತಪ್ತ ಹೃದಯಕೋ ಲಾಗಿ ಮ ಕಾಂ ಜಾಂ ಕಶಗರ ಮಣಿಗ್ರಹ ಚಿಂತಾತುರ ವ್ಯಾಕುಲ ಭೈರ ಸಮಸ್ಯಾ ಕೋ ಸಮಾಧಾನ ಕೋ ಪ್ರತಿ ಮ ಬಡೋ ಗಂಭೀರ ಶೋಧರಾಹಿರ ಭಗವಾನ್ ಕಾ ಚರಣ ರೂಪಿ ಕಮಲ ಮಾ ಧ್ಯಾನ ಮನನ ಕೃತನ ಗೋ ಇತ್ಯಾದಿ ಪ್ರಕಾರ ಗೋ ಪ್ರಕ್ರಿಯ ಬಾಟ ಕೃಷ್ಣ ಭಗವಾನ್ ಕೋ ಬಾರೆ ಮಾ ಕೇ ಬುಜ್ನು ರ ಜಾನ್ನು ಪ್ರಣೆ ವಿಷಯ ಮಾ ಛಲ್ಪಲ ಸುದ್ಯಾವಂದೇ ಹುನುಂಚ ಮನ್ನೆ ಸಮನ ಕೋ ಕಥಾ ಸದ್ಯ ಬಾಟ.